ಶೇಷ ಅರಿಶಿಣಂದು ದೇವ್ ಕೋಹ್ಲಿಂಕ ಗೀತ ರಚನಾ ಇವಂ ಆನಂದ್ ಮಿಳಿಂಕ ಸಂಗೀತ ನಿರ್ದೇಶನರು ಕಂಠ ಉದಿತ್ ನಾರಾಯಣ ಇವಂ ಅಳಕ ಯಜ್ಞಿಕ್ ಕಥಚಿತ್ರ ಆಖ್ಯೋ ಸೇ ಗೋಲಿ ಮರೇ.